ಸರ್ವಾಭ್ಯಾಂ ನಮಃ ನೇತ್ರಾಯ ನಮಃ ಓಂ ಸರ್ವವಾಯವೇ ನಮಃ ದಂತೇಶು ಸರ್ವವಾಯಮವ ಓಂ ವರುಣಾಯ ನಮಃ ಜಿಹ್ವಾಯಂ ವರುಣಾವಾಹ್ಯಾಂ ಓಂ ಸರಸ್ವತ್ಯಾಯ ನಮಃ ಓಂಕಾರಾಯ ನಮಃ ಓಂ ಸಪಕ್ಷಾಭ್ಯಾಂ ಮಾಸಪಕ್ಷಾಂ ಸಂಧ್ಯಾದೇವ ಉಷ್ಟೋ ಸಂಧ್ಯಾರ್ವಾಹ್ಯಾಮಿ ಇಂದ್ರಾಯ ನಮಃ ಗ್ರೀವಾಯಂ ಇಂದ್ರವಾಮಯಾಮಿ ಓಂ ರಕ್ಷಿಣೇಭ್ಯೋ ಗಲಂಬ ರಕ್ಷಿಣಾವಾಹ್ಯಾಮಿ ಓಂ ಸಾಧೇ ನಮಃ ಹಾರ್ಟ್ ಹೃದಯಾಯ ನಮಃ ಫೀಟ್ ಓಂ ಧರ್ಮಾಯ ನಮಃ ಜಂಗ ಧರ್ಮಾವಾಹ್ಯಾಮಿ ದಿ ಕ್ಲೆಫ್ ಆಲ್ ಫಾರ್ ದಿ ಫುಟ್ ಆಫ್ ಯು ವಾಂಟ್ ಟು ಸೇ ಓಂ ಗಂಧರ್ವೇಭ್ಯೋ ಓಂ ಪನ್ನಗೇಭ್ಯೋ ಓಂ ಕೂಡ ಓಂ ಅಪ್ಸರೇಭ್ಯೋ ಕೂಡ ಮಧ್ಯೆ ಕೂಡ ಆಗ್ಲೇ ಕೂಡ ಮೂಳೆ ಆನ್ ದಿ ಬ್ಯಾಕ್ ಆಫ್ ದಿ ಕೌಡ್ ಇಸ್ ಫೈನ್ ಓಂ ಏಕಾದಶ ರುದ್ರಭ್ಯಾಯ ನಮಃ ಏಕಾದಶ ಅವಾಹ್ಯಾಮಿ ಜಾಯಿಂಟ್ಸ್ ಓಂ ವಸೋಭ್ಯೋ ನಮಃ ಸರ್ವ ಸಂಧೇಶು ವಸುನಾವಾಹ್ಯಾಮಿ ಕತಿ ಭಾಗೆ ವೇರ್ ಮಿಲ್ಕ್ ಕಮ್ಸ್ ಫ್ರಮ್ ಪಿತೃಭ್ಯೋ ನಮಃ ದಿ ಎಂಡ್ ಆಫ್ ಹಿಸ್ ಟೇಲ್ ಓಂ ಪೂಜನಿ ನಮಃ ದ್ವಾದಶಾದಿತ್ಯ ಜಸ್ಮನ್ ಕೃಷ್ಣ ಮೋಹನ ದ್ವಾದಶಾದಿತ್ಯಾಯ ನಮಃ ಸೂರ್ಯ ರಶ್ಮಿ ಭ್ಯಾಮ್ ನಮಃ ವೆರಿ ಗೋಬರ್ ಅಂಡ್ ಯೂರಿನ್